ಸುಪ್ತಾದೇ ಮಧ್ಯಾಹ್ನ ಹೋತು ಸಾಧು ತೂರೇ ಅವನು ಜಾಣು ರೇಖಿತಾಯಿ ಜನ್ಮ ಮರಲಿಕ್ಕೆ ಮಟೇವ ತೂರಿ ಗುರುನಾರಾಯಣು ದಂಗುರು ಗುರು ಸಚ್ಚ ಸಿದ್ದಿನ ಹಾರ ಗುರು ತೊಟ್ಟಿ ಸತ್ಪಾಯ ಜನ್ಮಾನಿಕು ಸದ್ಬಲಿ ಹರ್ಗುಂಡಾವ್ ಸಾಸು ಪಾಯಿ ಮಂತಿಂದೆ.